ಬಿಸ್ನೆಸ್ ನು ಪ್ರಮೋಟ್ ಕರಲೈ ದೇಸ್ ಪರ್ ದೇಸ್ ಪ್ರೈಮ್ ಟೈಮ್ ರೇಡಿಯೋ ಅಂಡ್ ಟಿವಿ ಥೋಡೇ ಅಂಗ ಸಂಗ ಹೈ 24 ಘಂಟೆ ಸತೋ ದಿನ ಹುಣ ತಕ್ ದೇಸ್ ಪರ್ ದೇಸ್ ಪ್ರೈಮ್ ಟೈಮ್ ರೇಡಿಯೋ ಹಜ಼ಾರಾ ಹೀ ಬಿಸ್ನೆಸ್ ದಿ ಗ್ರ್ಯಾಂಡ್ ಓಪನಿಂಗ್ ಲೈವ್ ಆನ್ ಲೊಕೇಶನ್ ನಾಲ್ ಕರವಾ ಚುಕ್ಯಾ ತೇ ಕರವಾ ರಿಹಾ ಹೈ ಇಂಪೋಸಿಬಲ್ ਇਜ਼ ਨਥਿੰਗ ਤੁਸੀਂ ਵੀ ਆਪਣੇ ਬਿਜ਼ਨਸ ਵਿੱਚ ਵਾਧਾ ਕਰਨ ਵਾਸਤੇ ਦੇਸ ਪਰ ਦੇਸ ਰੇਡੀਓ ਦਾ ਲਾਈਵ ਆਨ ਲੋਕੇਸ਼ਨ ਫਰਾਈਡੇ ਸੈਟਰਡੇ ਕਰਵਾਓ ਫਾਰ ਬੁਕਿੰਗ ਕਾਲ ਸਜਿੰਦਰ ਸਿੱਧੂ ਐਟ 416-725-2551